ಅರ್ಧಸಲಿ ಅವರ ದಿಂತಿದ ಮುಜೀಬ್ ಕಾಸ್ಮೆಟಿಕ್ಸ್ ತವರ್ಷಿ ಯಾದ ಅಹಮದ್ ನಾಸ್ ತವರ್ಷಿ ಕನೆಜ್ ಮಕ್ ಲಶ್ಕಿದ ಸಡೆ ಸಡೆ ಹಾವೆ ಗೋನೆ ಕಾ ಚೇರೆ ದಲ್ತ ಹಾ ಬಿಲ್ಕುಲ್ ಲಗೀಜಿ ಹಸಿ ಯಹ ಶಮಾಲ್ ಲಗೀಜಿ ದಾ ಟೈಮ್ ಚೇರ ಓಣಿ ದಾಸಿ ಯಹ ಯಹ ಹವಾದ್ರ ಬುಂದ ಲಾಗಿ ಪರಾಜ್ ಮಕ್ ಶೇ ಪಂದವರ ಇಲಾಕಾ ದುಜಿ ದುಲ್ತ ಅಮೀರ್ ಶಾ ಜೇಬ್ ಜರ್ನಲ್ ಸ್ಟೋರ್ ದಾಯ್ ಉಜಿಫಾ ಕಂಪನಿ ಟೋಲ್ ಪ್ರಾಡಕ್ಟ್ ವರ್ಸರ ಮೌಜೂದ್ ಶಾಜಕ್ ಜರ್ನಲ್ ಸ್ಟೋರ್ ರಾಜ್ಮಾ ಇಬ್ರಾಹಿಂ ಜರ್ನಲ್ ಸ್ಟೋರ್ ರಾಜ್ಮಾ.

ಲಕ್ಷ್ಮಣ ಶೇ ಇವಾಗ ಗನ ಅದರ ಬನ್ನವರು ಗನ ಗನ ಅದರ ಬನ್ನ ಅವರು ಸಕಿ ಮೇ ಫಾರಿನ್ ಫಾರಿನ್ ಫಾರಿನ್ ಪ್ರೋಗ್ರಾಮ್ ಶಲಕಾ ಲಿಯಾ ಸಕಿ ಚಾ ವರ್ದಿನ್ ಗಲಿ ಸಂದ ಗೆ ಕನ ಚಾ ಫಾರಿನ್ ನೇ ಗನ ಅದರ ಬನ್ನ ಅವರುವೆ ನ ಫಾರಿನ್ ನೇ ವಾಲಾ ಗನ ಅದರ ಬನ್ನ ಅವರು ಫಾಲಾ ಗನ ಚಕಿ ಮೇ ನ ಅದರ ಬನ್ನ ಅವರು ಅದಕ್ಕೆ ಚಾ ವರದಲಿ ಚಾ ನೇ ವರದಲಿ ಜನಾನ್ ಬಂದಿ ದಿ ದನ್ನ ಸ್ಪೆಷಲ್ ದೇ ಮಿ ಸಫರ್ ದೇ ಪರ ಸುಕ್ ಮಹ ಹರ್ತ ಚರ್ತ ಮಿ ಸಫರ್ ದಿ ಗನ ಚಲೇ ಜ ಪರ ಚಕಿ ಮೇ ಗನ ಅದ ಆಶಂತ ಸೈದು ನ ಊರ್ ವರ ಸರ ದೇ ಗನ ನ ಖಾಂತಿನ ಮಸೆ ಹೋಲೆ ಆಗಾ ಫಾರಿನ್ ನೇ ಗನ ದುಕಾನ ಜೀರೋ ನೋ ಸಾತ ದೋನೋ ಎಕ್ ದೋನೋ ದೋ